0: ನಮ್ಮಿ ಪಾಸ್ಪೋರ್ಟ್ ಉದಿಸ್ತೀವಿರಾ
1: ಪಾಲಿಚ್ಚೆ ಬರ್ರೆ ನಮ್ಮಿ ಪಾಸ್ಪೋರ್ಟ್ ಉದಿಸ್ತೀರೋ
0: ಪಾಲಿಚ್ಚೆ ಬರ್ರೆ ನಮ್ಮಿ ಪಾಸ್ಪೋರ್ಟ್ ಉದಿಸ್ತೀವಿರಾ
1: ಪಾಲಿಚ್ಚೆ ಬರ್ರೆ ನಮ್ಮಿ ಪಾಸ್ಪೋರ್ಟ್ ಉದಿಸ್ತೀವಿರೋ
0: ಪೈಸಲನ್ನಿ ಮಾಯೋಮಯ್ಯೇ ದುಬೈ ಜಾಡಲೇ ಕಬಾಯೇ
1: ಇಲ್ಲರಿಗ ಬಲ್ಲುಡ ಇಲ್ಲರಿಗ ಬಲ್ಲುಡ
0: ನಾ ಬಿಡ್ಡನು ಕೊಡ್ತಾ